0: ಐಗವನ ಸಿಲ್ಸಿಲಾ ಫಿಲ್ಮಾತ್ಲಾಗಿ ತುಮಿ ಐಕತ ಅಮಿತಾಬ್ ಬಚ್ಚನ್ ಅನಿಲ್ ಲತಾ ಮಂಗೇಶ್ಕರ್ ಹಂಚ ಅವಾಜಾನ್, ಶಿವಹರಿ ಹಂಚೆ ಹೇ ಸಂಗೀತ ಸಾ ಜಾವೇದ್ ಅಖ್ತರ್ ಹಂಚ ಬೋಲ್.
1: ಹೇ ಚಾಂದನಿ ಯಾ ತುಮಹಾರಿ ನಜರೋ ಸೇ ಮೇರಿ ರಾತೇ ಧುಲಿ ಹುಯಿ ಹೈ, ಯೇ ಚಾಂದ ಹೈ ಯಾ ತುಮಹಾರಾ ಕಂಗನ್, ಸಿತಾರೆ ಹೈ ಯಾ ತುಮಹಾರಾ ಆಂಚಲ್, ಹವಾ ಕಾ ಝೋಂಕಾ ಹೈ ಯಾ ತುಮಹಾರೆ ಬದನ್ ಕಿ ಖುಷ್ಬೂ, ಯೇ ಪತ್ತಿಯೋ ಕಿ ಹೈ ಸರಸರಾಹಟ್ ಕಿ ತುಮ್ನೆ ಚುಪ್ಕೆ ಸೇ ಕುಛ್ ಕಹಾ ಹೈ, ಯೇ ಸೋಚ್ತಾ ಹೂಂ ಮೈ ಕಬ್ ಸೇ ಗುಮ್ ಸುಮ್, कि जबकि मुझको भी यह खबर है कि तुम नहीं हो, कहीं नहीं हो, मगर यह दिल है कि कह रहा है कि तुम यहीं हो, यहीं कहीं.

ಐಕವೇನೋ ಹೇಗಿ ತುಮಿ ಐಕತ ಲಹು ಕೆ ದೋ ರಂಗ್ ಯಾ ಫಿಲ್ಮಾತ್ಲೆ ಬಪ್ಪಿ ಲೇರಿ ಹಂಚೆ ಸಂಗೀತಸ ಫಾರೂಕ್ ಕೈಸರ್ ಹಂಚೆ ಬೋಲಸ ಯಸುದಾಸ್ ಹಂಚಾ ವಜಾನ್ ಹೇಗಿ ತುಮಿ ಐಕತಾ.

ಯಾದವು ಇರ್ಮಾವ್ ಮುಣ ಕೊತ್ತಾದ ತುಕಾಂಚೋರಿ ನಾರ ತು ಆಸ್ತಾನ ತುಕಾ ತೋ ದುಯ್ರ ಪಾವನಾ ಯೋಗ ತೋರಿ ಮೈ ಪಾಚಿ ರಾವ್ ಮೋರಂಗೆ.